0: ಈಗ ಹಾಸ್ಪಿಸಿ ಪಾಲಿಸಿ ಎಸ್ ಎಲ್ ಐ ಸಿ ಲೈಫ್ ಜೀವಿತ ರಕ್ಷಣ ಒಪ್ಪಿಮಿಯನ್ ಟೈಮ್ಯುಗುಣ ಲೆವೆಂತ್ ಬೋನಸ್ ಪ್ರತಿ ಲಾಭೆ ಅಗಯ ರುಪಿಯಲ್ ಕೋಟಿ ಎಕ್ದಹಾಸ್ ಹಾರಸೆ ಹೆಟ ಇಕ್ಮವಾಯಿ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕುಮಿನ್ ಮವಕುಮಿನ್
1: ಪಯ ಗಾನಾಗ್ ಡ್ರೈವ್ ಕಲ್ಲ ಆಫೀಸ್ ಗೆ ಬಿಸಿ ಉನಹ ಮೇನು ಕೊಂದೆ ಕಕ್ಕುಮಟ ಮಮ ಸಿದ್ಧಾಲೇಪ ಸ್ಪ್ರೇ ಕಲ ಸಿದ್ಧಾಲೇಪ ಪರಂಪರಾ ಗಣನಾವಕ ವಿಶ್ವಾಸ್ಯ ದಿನು ಸಾನೆ
2: ಮೆಲ್ವಾ ಬಾಕ್ಸ್ ಬಾರ್ ವಲ ನಮ ಗನಕನ ಮಿಮ್ಮ ಗಹಲ ತಿಯನ ನಿಸಾ ವಿಶ್ವಾಸೇನ್ ಗನ್ನ ಪುಲ್ವಾ ರವಟ್ಟನ್ನದ್ದೆ
3: ಮೆಲ್ವಾ ಏಕ ಲಂಕಾವೇ ಏಕ

ಬದಲಿಂದ ಇಶಾರ ಮೆಸೇಜ್ ಆಗ್ದ ಅಲ್ಲ ಯಾ ಸೀನಿ ಕುರುಳ್ಳೆ ಕಾಲತೇ ಒಣಗ ಬಂದು ಮಂಗರಾದ ಹೂವಾನೆ ದಕುಣಿ ಏಯೋ ಕಿಯನ ಅಮುತು ವಚನ ಫೇಸ್ಬುಕ್ ಪೋಸ್ಟ್ ಕಡೆ ಪಹಾಲಿಂಗ್ ಕಮೆಂಟ್ ಕರನ್ನ ಗೇಲ ಓ ಏಕದಮೈ ವಿಹಿಲುವಟ ಅರಂತಿ ಬದುಲ್ ಇಶಾರ ಗೊಡ ಕಾದ್ರೆ ನಾವು ಏಕತು ಕರಗನ್ನ ಇಲ್ಲದೇನ ಸಿಂಧು ಅದದೇನ ಬೆರಿವೇ ಮುಗದ ಮಂಗ ಅಪಿ ಇಯತೇ ಸಿಂಧು ಎಹುವ ಹರಿ ಇಟ ಕಾಲಿಂಗ್ ವಾಟ ಮತಕ್ ಕರ ನೋಡಿ ಫ್ರೀಲನ್ ನಿಷ್ಪಾದನ ಅತರೇ ತಿಯನ ಫ್ರೀಲನ್ ಕೋಪೀಗ ಗೇನ ದಂಗಿಲಾವೆ ಕೊಲಹಾಯಿ ವಿನಾಡಿ ದಾಸೆಯಾಯಿ ಸಿಕುರಾದ ದವಸ ಕೇಳ ಕಿಯನ್ನ ಕೊಹಮಾತ ಅವಿ ಪ್ರಬೋಧೆಯ ನಿನ್ನ ದವಸ ಒಯ ಪ್ರಬೋಧೆಯ ದೆಗುಣ ತೆಗುಣ ಕರಗಾನ ಪುಲುವಾಂ ಫ್ರೀಲನ್ ಕೋಪಿ ಕೋಪ್ಯ ಕದಾಗನ ಬಿವುತಿ ಫ್ರೀಲನ್ ಕೋಪಿ ಕೋಪ್ಯ ಕೇಳ ವಿಶೇಷನ್ನ ಕಿಯನ್ನೇ ಕೋಪಿಯಕ ಕುನಾಡ ಬಸ್ ಯಾರ ಕೋಪಿ ಒಲ ತಿನ್ನ ಸುವಿಶೇಷಿ ರಸಯ ಸುವಿಶೇಷಿ ಸುವನ್ ಏ ಹೆಮದೇಮ ಅಭಿಟ ನಿಯಮಟ ತಿತಟ ದೆನೆನ್ನು ಎಮ ನೆತಿವನೊತ್ತೆ ಹೆಮ ಈ ಕೋಪಿ ಕೋಪ್ಯಂಗ್ ವೆಡಕ್ ನೆತಿವಿನ ಅನ್ನ ಹೇಳಂಗ ಪಾವಿಚ ಕರೋಣಿ ಫ್ರೀಲನ್ ಕೋಪಿ ವಿತರಮೈ ಮೊಗದ ಲಂಕಾವೆ ಅಪೇಮ ರಟೇ ನಿಯಮ ಕೋಪಿ ಅಟವಲಿನ್ ತಮೈ ಫ್ರೀಲನ್ ಕೋಪಿಗ ನಿಷ್ಪಾದನೆ ವೆನ್ನೆ ವಾಗೆ ಲಂಗಮ ತಿಯನ ಕಡೆಯಟ ಗಿಯ ತ್ವಾಟ ಫ್ರೀಲನ್ ಕೋಪಿ ವೆಕಟ್ಟಕ ಕರಗನ್ನಕ ಬಹುಮ ಪಹಸು ದಂಗಿತಿನ್ ಕರಣ ತಿನ ಲೇಸಿಮ ದೇ ತಮೈ ಲಂಗಮ ತಿಯನ ಕಡೆಯಟ ಯನ್ನ ಹೆಬೈ ಕೋಪಿ ಪೆಕಟ್ಟಕ ಕಿಲ್ಲನ ಕೊಟ ಅನಿವಾರ್ಯ ಮುಲಟ ಫ್ರೀಲನ್ ಕೋಪಿ ಪೆಕಟ್ಟಕ ದಿನ ಕೇಳ ಕಿಯನ್ ಎತಕೊಟ ಆಡನ ನಿಯಮ ಕೋಪಿ ರಸಯಾತ್ತೆಕ್ ಮುಲು ದವಸಮ ಪ್ರಬೋಧೆಯನ್ ಗತ ಕರನ್ನ ಬಲು ಸಿಂಧು ಒಡೆ ಅನ್ನ ಕಲಿಂ ಗಟ್ಟಿ ಏಕತು ಕರ ಗನ್ನು ಎಹೆಮ ಏಕತು ಕರ ಗನ್ನೆ ಅಪಿಟ ಎಲ್ ಪಿ ಟಿ ಇಂದ ಮೆಸೇಜ್ ಕಕ್ ದಾಲ ತಿನ ಪುನ್ಸರ ಪುನ್ಸರ ಕೀಲ ತಿನ ಯಾಗ ಯಾಲು ಒಪಿಯೋಮಿ ತದಿಂದು ತರಿಂದು ಜವೀಶ ಜನಿತ ಇಟ ಬಸ್ಸೆ ಮಿನೋಶ ಕವೀಶ ನಿಪುಣಿ ಮೆಸೇಜ್ ಏಕತು ಕರ ಗನ್ನ ಕೀಲ ಗೊಡ ಕಾದರೆ ಏಕತು ಕರ ಗನ್ನ ದೇಹಯೋ ವಿಟ ಇಂದ ಅಪಿಟ ಮೆಸೇಜ್ ಕಕ್ ದಾಲ ತಿನ ಲಕ್ಷ್ಮಣ್ ಯಾ ಇಲ್ಲಲ ತಿನ ಅಪಿಟ ಸಿಂಧು ಅಗ ದಿನ ಕೀಲ ಏಕತು ಕರ ಗನ್ನ ಕೀನ ವೆಹರ ಹೇನಿನ ಆರ್ಯ ವಂಶ ಅತುಲು ಸಿಯಲು ಮದಿನಾವ ಇಡ ಬಸ್ಸೇ ಕಿರುಳಬಣ ಸೋಮಾದೇವಿ ಪ್ಲೇಸ್ ಗೆ ಇನ್ನ ಅಪೇ ರಂಗನ ಬ್ರೋ ಅಪಿಟ ಮೆಸೇಜ್ ಕಗ್ದಾಲತೀನೋ ಬದುಳ್ಳಿ ಹಾಲಿಯ ಉಪುಲ್ ಪ್ರಿಯಾಂತ ಮೆಸೇಜ್ ಕಗ್ದಾಲತೀನೋ ಯಾ ಉಪುಲ್ ಇಲೆಕ್ಟ್ರಾನಿಕ್ಸ್ ಗೆ ಇದಂತ ಅಪಿ ವಹಗಣಿನ್ ನೋಟನ್ ಬ್ರಿಡ್ಜ್ ಒಲತೇನ ಶಾ ಮಲ್ಟಿ ಶಾಪ್ ಗೆ ಇಂದ ಅಪಿ ವಹಗಣಿನ ಸೆಟ್ಟಕ ಕಪಿಟ ಮೆಸೇಜ್ ಕಗ್ದಾಲತೀನೋ ದುಳೀಕಾ ಸಾವಿಂದಿ ಕೌಶಿಕ ಗೌಶಿಕ ದವಸ ಪಟಂಗ ನಿತ್ನಿತ್ತಿಕ್ ದವಸ ಇವರ ಖರ ನಿತ್ನಿತ್ತಿಕ್ಕ ಕೀಲ ತಮ ಇದಾಲತೀನಿ ಗುಡಕ ಆದರೆ ನೆಗದು ಕರಗನ್ನವ ಕಟ್ಟಿಯಮ ಹಾಯ್ ಗುಡ್ ಮಾರ್ನಿಂಗ್ ಜನಿ ಅಯ್ಯೇ ಮಾತ ಹಗಣಿನ್ನೆ ಕಲವಾಣಿ ದಂದಿ ನೂಕ್ಷ ಮಲ್ಲಿದಮಯಿ ಹೇಮ ಕೇಳದೇನ್ ಮೇ ಸಿಂಧು ಅನ್ನಿ ವಾರ್ಯಂ ಅಪೇ ತ್ರೀವಿಲ್ ಪಾಕ್ ವಲಿಂದ ತ್ರೀವಿಲ್ ಟಿಕ ಪದಿನ ಗಮಂ ಅಪಿ ವಹಗಣಿನ್ ಅಪೇ ತ್ರೀವಿಲ್ ಪದಿನ ಸಹೋದರ ಅನ್ ವಿನುವಿನ್ಮಯ್.